ಧಾಕಿಟ್ಟು ದಾನ್ ಧಿರ್ ಧಿಕ್ಕಿಟ್ಟು ತಕ್ಕಿಟ್ಟು ತಕ್ಕ ಧಿಕ್ಕಿಟ್ಟು ತಾ ತಿರುಗಿಟ್ಟು ತಕ್ಕ ತಿರುಗಿಟ್ಟು ತಕ್ಕ ತಿಂಗಳ ಧಾ ಧಾ ಧಾ ಕಿಡ್ದ ಕಾ ತೀಟ ಧಾಕಿಟ್ಟು ದಾನ್ ಧಿರ್ ಧಿಕ್ಕಿಟ್ಟು ತಕ್ಕಿಟ್ಟು ತಕ್ಕ ಧಿಕ್ಕಿಟ್ಟು ತಾ ತಿರುಗಿಟ್ಟು ತಕ್ಕ ತಿಂಗಳ ಧಾ

ಕಿನ್ನ ತಾಕಿತ್ರಕ್ಕೆ ತಿನ್ನ ಕಿನ್ನ ಧಗಿನ ತಿನ್ನ ಘಿನ್ನ ತಾಕಿತ್ರಕ್ಕೆ ತಿನ್ನ ಕಿನ್ನ ಘಿಗಿನ ಆದಿ ದೀನಾದ.